0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ಕೊಪ್ಪರ ಶ್ರೀಗಿರಿಯಾಚಾರ್ಯ ಅವರ ರಚನೆ ಸಿಂಧೂರವದನ ಕೊಡುವರ.
1: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಕೊಪ್ಪರ ಶ್ರೀ ಗಿರಿಯಾಚಾರ್ಯ ಇನ್ ದ ವಾಯ್ಸ್ ಆಫ್ ಸಂಗೀತ ಕಟ್ಟಿ. ಸಿಂಧೂರವದನ ಕೊಡುವರ.

0: ಈಗ ಕೇಳಿ ತುಳಸಿದಾಸರ ಒಂದು ಭಜನ್, ರಾಮಚರಣ ದಿನ ರಾತ್. ಹಾಡಿದ್ದಾರೆ ವಿನಾಯಕ ತೊರವಿ.
1: ನಾವು ವಿನಾಯಕ ತೊರವಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ತುಳಸಿದಾಸ, ರಾಮಚರಣ್ ದಿನ ರಾತ್.

0: ಹಸನಾಗಿ ಉಣಬಡಿಸೆ ಜೀವುಬಾಯಿಯವರ ರಚನೆ, ದನಿ ನೀಡಿದ್ದಾರೆ ಸಂಗೀತ ಆರ್ ಕಾಖಂಡಗಿ.
1: ಲೆಟಸ್ ಲಿಸನ್ ಟು ಹಸನಾಗಿ ಉಣಬಡಿಸೆ ಇನ್ ದ ವಾಯ್ಸ್ ಆಫ್ ಸಂಗೀತ ಆರ್ ಕಾಖಂಡಕಿ, ಅ ಕಾಂಪೋಸಿಷನ್ ಆಫ್ ಜೀವುಬಾಯಿ.

0: ಈಗ ಕೇಳಿ ಸದಾಶಿವ ಬ್ರಹ್ಮೇಂದ್ರರ ರಚನೆ, ಹಾಡಿದ್ದಾರೆ ಎಸ್ ಶಂಕರ್. ಸಚ್ಚಿದಾನಂದ ಪೂರ್ಣ ಬೋಧೋಹಂ.
1: ಸಚ್ಚಿದಾನಂದ ಪೂರ್ಣ ಬೋಧೋಹಂ, ಅ ಕಾಂಪೋಸಿಷನ್ ಆಫ್ ಸದಾಶಿವ ಬ್ರಹ್ಮೇಂದ್ರ ಇನ್ ದ ವಾಯ್ಸ್ ಆಫ್ ಎಸ್ ಶಂಕರ್.

0: ಈಗ ಕೇಳಿ ಸದಾಶಿವ ಬ್ರಹ್ಮೇಂದ್ರ ಅವರ ಮತ್ತೊಂದು ರಚನೆ. ಹಾಡಿದ್ದಾರೆ ಆರ್ ಚಂದ್ರಿಕಾ ಮತ್ತು ಶುಭಾರಾಮಸ್ವಾಮಿ. ಭಜರೆ ಗೋಪಾಲಂ.
1: ಲಿಸನ್ ಟು ಭಜರೆ ಗೋಪಾಲಂ ಇನ್ ದ ವಾಯ್ಸ್ ಆಫ್ ಆರ್ ಚಂದ್ರಿಕಾ ಆಂಡ್ ಶುಭಾರಾಮಸ್ವಾಮಿ, ಅ ಕಾಂಪೋಸಿಷನ್ ಆಫ್ ಸದಾಶಿವ ಬ್ರಹ್ಮೇಂದ್ರ.

ವಿಶ್ವನಾಥ್ ನಾಕೋಡ್ ಮತ್ತು ವೃಂದದವರಿಂದ ಈಗ ಕನಕದಾಸರ ರಚನೆ ವ್ಯರ್ಥವಾಯಿತಲ್ಲ ಜನ್ಮವೋ. ಒನ್ ಮೋರ್ ಸಾಂಗ್ ಸಂಗ್ ಬೈ ವಿಶ್ವನಾಥ್ ನಾಕೋಡ್ ಅಂಡ್ ಕೋರಸ್, ವ್ಯರ್ಥವಾಯಿತಲ್ಲ ಜನ್ಮವೋ, ರಿಟನ್ ಬೈ ಕನಕದಾಸ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಯು ಜಸ್ಟ್ ಹರ್ಡ್ ವೇರಿಯಸ್ ಕಾಂಪೋಸಿಷನ್ಸ್ ಸಂಗ್ ಬೈ ವೇರಿಯಸ್ ಆರ್ಟಿಸ್ಟ್ಸ್. ದಿಸ್ ಡಿವೋಷನಲ್ ಪ್ರೋಗ್ರಾಮ್ ವಾಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ವಿದ್ವಾನ್ ಆರ್ ಎನ್ ತ್ಯಾಗರಾಜನ್. ಭಾಗವಹಿಸುವ ವಿದ್ಯಾರ್ಥಿನಿ ಅನನ್ಯ ಭಗತ್.
1: ನಮಸ್ತೆ ಸರ್.
2: ನಮಸ್ತೆ ಅಮ್ಮ. ನಾ ಹಿಂದಿನ ತರಗತಿಯಲ್ಲಿ ಶ್ಯಾಮಶಾಸ್ತ್ರಿಗಳ ಪ್ರಸಿದ್ಧ ಕೃತಿ ಪುನ್ನಾಗವರಾಳಿ ರಾಗದ ಕನಕಶೈಲ ವಿಹಾರಿಣಿ ಅನ್ನೋ ಕೃತಿಯನ್ನು ಪೂರ್ತಿ ಮಾಡಿದ್ದೀವಿ. ಇವತ್ತು ಈ ಕೃತಿಯನ್ನು ಒಂದ್ಸಲ ಪೂರ್ತಿ ಹಾಡ್ಬಿಡು, ಆಮೇಲೆ ಟೈಮ್ ಏನಾದ್ರು ಇದ್ದರೆ ಸ್ವಲ್ಪ ರಾಗವನ್ನು ತಗೊಳ್ಳೋಣ. ಎರಡಕ್ಷರ ಬಿಟ್ಟು ಕೃತಿಯ ಪರಂಪರೆ ಕನಕ ಆ ಥರ ಶುರು ಮಾಡಬೇಕು.

0: ಸ್ವಲ್ಪ ಫ್ಲಾಶ್ ತಂಗ್ತಿಗಳ ಪದನಿ ದಬ ಮಗ
1: ಪದನಿ ದಬ ಮಗ
0: ದಬ ಮಗ ಅನ್ನೋದು ಸ್ವಲ್ಪ ಫಾಸ್ಟ್ ಆಗಿ ಬರುತ್ತೆ.

0: ನಮಸ್ತೆ ಸರ್.
1: ಇಂತಹ ರಾಗವನ್ನು ವಿಸ್ತಾರ ಮಾಡೋದು ಬಹಳ ಕಷ್ಟ. ಸ್ವಲ್ಪ ಕೃತಿಯ ಸ್ವರೂಪವನ್ನು ಇಟ್ಕೊಂಡು ಇದನ್ನು ನಿಧಾನವಾಗಿ ವಿಸ್ತಾರ ಮಾಡ್ಕೊಂಡು ಹೋಗಬೇಕು. ಪುನ್ನಾಗುರಾಳಿ ಅದಕ್ಕೆ ಹೆಚ್ಚು ಸ್ಕೋಪ್ ಇಲ್ಲ, ಅದು ಸ್ಕೋಪನ್ನು ಉಂಟು ಮಾಡ್ಕೋಬೇಕು. ನಾವು ಅಲ್ಲಲ್ಲೇ ಹುಡ್ಕೊಂಡು ಇನ್ ಬಿಟ್ವೀನ್ ಲೈನ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಸಂಖ್ಯೆಗಳು ಮಧ್ಯದಲ್ಲಿ ಸಂಖ್ಯೆಗಳನ್ನು ಹುಡ್ಕೊಂಡು ಹೋಗಿ ಇದಕ್ಕೆ ಸ್ಕೋಪ್ ಕೊಟ್ಟರೆ ಪುನ್ನಾಗುರಾಳಿ ತುಂಬ ಒಳ್ಳೆಯ ಶಾಂತ ರೀತಿಯ ರಾಗ ಇದು, ತುಂಬ ಚೆನ್ನಾಗಿ ಹಾಡ್ಬೋದು. ಇದನ್ನು ರೂಢಿಸ್ಕೊಂಡು ಹೊರಗಡೆ ಹಾಡೋದು ಪ್ರಯತ್ನ ಪಡು.
0: ಸರಿ ಸರ್, ನಮಸ್ತೆ ಸರ್.
1: ನಮಸ್ತೆ ಅಮ್ಮ.
2: ಇದುವರೆಗೆ ಅಮೃತ ಗುರುಕುಲ ಕಾರ್ಯಕ್ರಮದಲ್ಲಿ ಸಂಗೀತ ಪಾಠ ಕೇಳಿದ್ರಿ. ಪಾಠ ನಡೆಸಿಕೊಟ್ಟವರು ವಿದ್ವಾನ್ ಆರ್ ಎನ್ ತ್ಯಾಗರಾಜನ್, ಭಾಗವಹಿಸಿದವರು ಅನನ್ಯ ಭಗತ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವಗುಡಿ ಅವರ ಗಾಯನ ಕೇಳುವಿರಿ. ರಾಗ್ ಬಿಲಾಸ್ ಖಾನಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ನೀ ಕೇ ಗುಂಗರಿಯಾ, ಧೃತ್ತೇಂತಾಲ್ ಕೌನ್ ಭ್ರಮಭೂಲೆ.
4: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಮಾಧವ ಗುಡಿ. ರಾಗ್ ಬಿಲಾಸ್ ಖಾನಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ನೀ ಕೇ ಗುಂಗರಿಯಾ, ಧೃತ್ತೇಂತಾಲ್ ಕೌನ ಭ್ರಮಭೂಲೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವಗುಡಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಾಲ್ ಕೌನ್ಸ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಪಗಲಾಗನದೇ, ಧೃತ್ತೇಂತಾಲ್ ಕರತ ಸೌತನಕೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಮಾಧವ ಗುಡಿ. ಹಿಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಾಲ್ಕಾಸ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಪಗಲಾಗನದೇ, ದೃತ್ತಿಂತಾಲ್ ಕರತ ಸೌತನಕೇ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವಗುಡಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಮಾಧವಗುಡಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಅಮೃತ ವೆಂಕಟೇಶ್ ಅವರಿಂದ ಹಾಡುಗಾರಿಕೆ, ವಯೋಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರದಲ್ಲಿ ಎಂಆರ್ ಸಾಯಿನಾಥ್. ಮೊದಲಿಗೆ ಮನಸ್ಸು ಕರಗದೇಮೋ ಹಂಸಧ್ವನಿ ರಾಗ ರೂಪಕ ತಾಳದಲ್ಲಿದೆ ಪಟ್ಟಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ರಚನೆ. ಆಕಾಶವಾಣಿ, ದಿಸ್ ಇಸ್ ಅಮೃತ ವರ್ಷಿಣಿ. ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ಅ ಕರ್ನಾಟಿಕ್ ಕ್ಲಾಸಿಕಲ್ ವೋಕಲ್ ರಿಸೈಟಲ್ ಬೈ ವಿದುಷಿ ಅಮೃತ ವೆಂಕಟೇಶ್. She is accompanied on the violin by Vidwan Mysuru Ardayakar and on the mridangam by M.R. Sainath. In the beginning, Vidushi Amrita Venkatesh presents Manasu Karagademo, a composition of Pattam Subramanya Iyer set to Hamsadhvani Raga Aditala.

ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಕೇಳೋಣ ಪರಮಾತ್ಮಡು ವಾಗದೀಶ್ವರಿ ರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ಕೃತಿ. ನೌ ಲೆಟ್ ಅಸ್ ಲಿಸನ್ ಟು ಪರಮಾತ್ಮಡು ಸೆಟ್ ಟು ವಾಗದೀಶ್ವರಿ ರಾಗ ಆದಿತಾಳ ಕಂಪೋಸ್ಡ್ ಬೈ ತ್ಯಾಗರಾಜ.

ಇನ್ನು ಮುಂದೆ ರಾಮಚಂದ್ರಂ ಭಾವಯಾಮಿ ವಸಂತರಾಗ ರೂಪಕತಾಳದಲ್ಲಿದೆ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ನೌ ಲೆಟ್ ಅಸ್ ಲಿಸನ್ ಟು ರಾಮಚಂದ್ರಂ ಭಾವಯಾಮಿ, ಮುತ್ತುಸ್ವಾಮಿ ದೀಕ್ಷಿತರ್ಸ್ ಕಾಂಪೋಸಿಷನ್ ಇನ್ ವಸಂತರಾಗ ಸೆಟ್ ಟು ರೂಪಕತಾಳ.

ಕೇಳುಗರೆ, ವಿದುಷಿ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಇವರೊಂದಿಗೆ ವಯಲಿನ್ ಸಹಕಾರದಲ್ಲಿದ್ದಾರೆ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ನುಡಿಸುತ್ತಿದ್ದಾರೆ ಎಂಆರ್ ಸಾಯಿನಾಥ್. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮಾಮವ ಕರುಣಯ ಷಣ್ಮುಖ ಪ್ರಿಯರಾಗ ಮಿಶ್ರ ಚಾಪುತಾಳದಲ್ಲಿದೆ ಸ್ವಾತಿ ತಿರುನಾಳರ ಕೃತಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ವಿದುಷಿ ಅಮೃತ ವೆಂಕಟೇಶ್. ಅಕಂಪನಿಂಗ್ ಹರ್ ಆನ್ ದ ವಯಲಿನ್ ಈಸ್ ವಿದ್ವಾನ್ ಮೈಸೂರು ಅರ್ದಯಾಕರ್ ಅಂಡ್ ಆನ್ ದ ಮೃದಂಗ್ ಬೈ ಎಂಆರ್ ಸಾಯಿನಾಥ್. ಕನ್ಕ್ಲೂಡಿಂಗ್ ದ ಪ್ರೋಗ್ರಾಂ ಅಮೃತ ವೆಂಕಟೇಶ್ ಪ್ರೆಸೆನ್ಸ್ ಮಾಮವ ಕರುಣಯ ಎನ್ ಷಣ್ಮುಖ ಪ್ರಿಯರಾಗ ಮಿಶ್ರ ಚಾಪುತಾಳ ಕಂಪೋಸ್ಡ್ ಬೈ ಸ್ವಾತಿ ತಿರುನಾಳ್.

ಇದುವರೆಗೂ ವಿದುಷಿ ಅಮೃತಾ ವೆಂಕಟೇಶ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದಿರಿ. ಪಕ್ಕವಾದ್ಯದಲ್ಲಿ ಸಹಕಾರ ನೀಡಿದವರು ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಸಹಕಾರ ಎಂಆರ್ ಸಾಯಿನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ವಿದುಷಿ ಅಮೃತಾ ವೆಂಕಟೇಶ್. She was accompanied on the violin by Vidwan Mysuru R. Dayakar and on the mridangam by M. R. Sainath. This program is a contribution of Akashvani Bengaluru.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪಾಟ್ನೇಕರ್ ಅವರ ಗಾಯನ ಕೇಳುವಿರಿ. ರಾಗ್ ಸಾವನಿ, ಖಯಾಲ್ ವಿಲಂಬಿತ್ ಜಪ್ತಾಲ್ ದೇವದೇವ, ಧೃತ್ ತೀಂತಾಲ್ ಆಜಮಾಗಜಾವತ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಜಯಶ್ರೀ ಪಾಟ್ನೇಕರ್. ರಾಗ್ ಸಾವನಿ, ಖ್ಯಾಲ್ ವಿಲಂಬಿತ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪಾಟ್ನೇಕರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಸಾತ್ ಹನುಮಂತ ಕುಮಾರ್ ಕೋಡ್ಗಾನೂರ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಕೇದಾರ್, ಖಯಾಲ್ ವಿಲಂಬಿತ್ ತಿಲ್ವಾಡ ಜೋಗಿ ರಾವಲ, ಧೃತ್ ತೀಂತಾಲ್ ಸಯ್ಯಾ ಮುರಾರೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಜಯಶ್ರೀ ಪಾಟ್ನೇಕರ್. ಶಿ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಹನುಮಂತ್ ಕುಮಾರ್ ಕೊಡಗಾನೂರ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಕೇದಾರ್. ಖ್ಯಾಲ್ ವಿಲಂಬಿತ್ ತಿಲ್ವಾಡ ಜೋಗಿ ರಾವಲ, ಧೃತ್ ತಿಂತಾಲ್ ಸಯ್ಯಾ ಮೋರಾರೆ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪಾಟ್ನೇಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಸಾಥ್ ನೀಡಿದವರು ಹನುಮಂತ ಕುಮಾರ್ ಕೋಡ್ಗಾನೂರ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಜಯಶ್ರೀ ಪಾಟ್ನೇಕರ್. ಶಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಹನುಮಂತ್ ಕುಮಾರ್ ಕೊಡಗಾನೂರ್ ಅಂಡ್ ಹಾರ್ಮೋನಿಯಂ ಬೈ ಡಿ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಸಿ ಕೃಷ್ಣಮೂರ್ತಿ ಅವರಿಂದ ವೀಣಾ ವಾದನ, ಮೃದಂಗ ಸಹಕಾರದಲ್ಲಿ ವೆಲ್ಲೂರು ರಾಮಭದ್ರನ್. ಮೊದಲಿಗೆ ವನಜಾಕ್ಷಿ ಗಂಭೀರ ನಾಟರಾಗ ಆದಿತಾಳದಲ್ಲಿದೆ, ವೀಣಾ ವೆಂಕಟಗಿರಿಯಪ್ಪನವರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ಸಿ ಕೃಷ್ಣಮೂರ್ತಿ, ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ವೆಲ್ಲೂರು ರಾಮಭದ್ರನ್. ಟು ಬಿಗಿನ್ ವಿತ್ ವನಜಾಕ್ಷಿ, ರಿಟನ್ ಬೈ ವೀಣಾ ವೆಂಕಟಗಿರಿಯಪ್ಪ, ಸೆಟ್ ಟು ಗಂಭೀರ ನಾಟರಾಗ ಆದಿತಾಳ.

ಈಗ ಮೈಸೂರು ವಾಸುದೇವ ಚಾರ್ ವಿರಚಿತ ಬ್ರೋಚೇವರೆವರುರ ಖಮಾಚ್ರಾಗ ಆದಿತಾಳ. ನೌ ಅ ಕಾಂಪೋಸಿಷನ್ ಆಫ್ ಮೈಸೂರು ವಾಸುದೇವ ಚಾರ್ ಸೆಟ್ ಟು ಖಮಾಚ್ರಾಗ ಆದಿತಾಳ ಬ್ರೋಚೇವರೆವರುರ.

ವಾರಾಣಿ ರಾಗ ಖಂಡಚಾಪು ತಾಳದಲ್ಲಿ ನಿಬದ್ಧವಾಗಿರುವ ತ್ಯಾಗರಾಜರ ರಚನೆ ಏಟಿ ಜನ್ಮಮಿದಿ ಹಾ. ಏಟಿ ಜನ್ಮಮಿದಿ ಹಾ ಸೆಟ್ಟು ವರಾಳಿರಾಗ ಖಂಡಚಾಪುತಾಳ ರಿಟನ್ ಬೈ ತ್ಯಾಗರಾಜ.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಸಿ ಕೃಷ್ಣಮೂರ್ತಿ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರ ವೆಲ್ಲೂರು ರಾಮಭದ್ರನ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ಕೃತಿ ಹಿಂದೂಸ್ತಾನಿ ಕಾಪಿರಾಗ ಆದಿತಾಳದಲ್ಲಿದೆ, ಎಂಥ ಸೌಖ್ಯಮ ನಿನ್ನೆ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ಸಿ ಕೃಷ್ಣಮೂರ್ತಿ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ವೆಲ್ಲೂರು ರಾಮಭದ್ರನ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಅ ಕಾಂಪೊಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಹಿಂದೂಸ್ತಾನಿ ಕಾಪಿರಾಗ ಆದಿತಾಳ, ಎಂಥ ಸೌಖ್ಯಮ ನಿನ್ನೆ.

ಸಂಗೀತ ಪ್ರಿಯರೇ, ಇದುವರೆಗೂ ಸಿ ಕೃಷ್ಣಮೂರ್ತಿ ಅವರಿಂದ ವೀಣಾವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ವೆಲ್ಲೂರು ರಾಮಭದ್ರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ಸಿ ಕೃಷ್ಣಮೂರ್ತಿ. ಹಿ ವಾಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ವೆಲ್ಲೂರು ರಾಮಭದ್ರನ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.